ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು

ನಾನಕ ಅಪರಸ ಸಗಲನೆ ಸುತಾರ ಅಷ್ಟಪದಿ ಮಿಥ್ಯಾನಾಯಿ ರಸನ ಪರಸ ಮನ್ಮಯ ಪ್ರೇ ನಿರಂಜನ ದರ್ದ ಪರತರ್ಯ ರೂಪನ ಅಪೇಕ್ಷಾ ನೇತ್ರ ಸಾಧ ಗಿಟಾಲ ಸಂತ ಸಂಗ ಹೇತ ಕರ್ಣ ಸುನ ಕಾಹು ಕೇ ನಿಂದಾ ಸಪ್ತೇ ಜಾನ ಅಪಸ ಕೋ ಮಂದಾ ಗುರುಪ್ರಸಾ ಭಿಖ್ಯಾ ಪರಾರ ಮನ ಕೇ ವಾಸನ ಮಂತೇ ಟರಾಯ ಇಂದ್ರಿಯ ಜತ ಪಂಚ ದೋಗ ತೇರಾ ಅದನಾ ಕೋಡ ಮದೇ ಕೋ ಐಸಾ ಪರಸ ಬೈಸನೋ ಸೋ ಜಿಸ್ಯೋ ಪರಸೋ ಪ್ರಸನ್ನ ಬೇಸನ ಕಿ ಮಾಯಾ ತ್ಯ ಹೋಯ ಪೈನ ಕರ್ಮ ಕರತ ಹೋಯ ನೇ ಕರ್ಮ ತಸ ಬೈಸನೋ ಕಾ ನಿರ್ಮಲ ಧರ್ಮ ಕಾಹು ಫಲ ಕೀ ಇಚ್ಛಾ ನೇ ಬಾಚಾ ಕೇವಲ ಭಕ್ತ ಕೀರ್ತನ ಸಂಗ ರಾಚಾಯ ಮಂಥನ ಅಂತರ ಸಿಮರನ್ ಗೋಪಾಲ ಸವಯ ಪರ ಹೋವದ ಕೃಪಾಲ ದೃಢಾವರ ನಾಮ ಜಪಾವೈ ನಾನಕೋ ಬೈಸನೋ ಪರಮ ಗತ ಪಾವೈ ಭಗವತಿ ಭಗವಂತ ಭಗತ್ ಕಾರಂಗ ಸಗಲ ತ್ಯಾಗ ದುಷ್ಕರ ಸಂಗ ಮಂತೆ ಬಿನ್ಸ ಸಗಲ ಪರಮ ಕರ ಪೂಜ ಸಗಲ ಪಾರ ಬ್ರಹ್ಮ ಸಾ ಸಂಗ ಪಾಪ ಮನ ಖೋವೈ ತಸ್ ಭಗವತಿ ಕೀ ಮತಿ ಉತ್ತಮ ಹೋಯ ಭಗವಂತ ಕಿ ದಯಾಲ ಕರೆ ನತ ನೀತ ಮನ ತನ ರೂಪ ವಿಷ್ಣು ಪರೀತ ಅರ್ಕೆ ಚನ್ನ ಹೃದಯ